ಮಾಡ್ತೇನ ಮಲಾಜ ಮಾಲಿಕ್ ತಾವ್ ಬಸಲ ದೇಶ ಎಲ್ಲ ಹಮ್ನ ಕೋ ಬಿ ಗರ್ಬಿ ಮೆಟ್ಟೆಲ್ಲ ಬ್ಲೆಸ್ ಜಾಂಗಿ ಸೆ ಗಾಂಜಿ ಬೈ ಅಂದಲೇನ್ ಬಿಕೋ